ಗರಿ ಗ ಮಮ ಗ ಗರಿ ಗ ಮಮ ಗ ಗರಿ ಗ ಮ ಪ ಗ ಮ ಪ ದ ಮ ದ ಪ ಮ ಗರಿ ಸರಿ ಸರಿ ಗ ಸರಿ ಗರಿ ಮ ಗ ಪ ಮ ದ ಪ ಮ ಗ ಪ ಮ ದ ಪ ನಿ ದ ಪ